0: ವೈಷ್ಣವಿ ಜೋಶಿ. ನಾನು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಲಂಡನ್ UKಯಿಂದ ನನ್ನ ಮಾಸ್ಟರ್ಸ್ ಮಾಡಿದ್ದೇನೆ ಬಿಹೇವಿಯರಲ್ ಇಕನಾಮಿಕ್ಸ್ನಲ್ಲಿ. ಈಗ US ನಲ್ಲಿ ಎಸ್ಟಾಬ್ಲಿಷ್ಡ್ IMF ಇನ್ ಅ ಸಿಸ್ಟರ್ ಬ್ರಾಂಚ್ ICF ಗ್ಲೋಬಲ್ನಲ್ಲಿ ಎನರ್ಜಿ ಮಾರ್ಕೆಟ್ಸ್ ಇಕಾನಮಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.
1: ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತ ವೈಷ್ಣವಿ.
0: ಧನ್ಯವಾದಗಳು.
1: ಮೊದಲಿಗೆ ನಾವು ಅಂತಾರಾಷ್ಟ್ರೀಯ ಯುವ ದಿನವನ್ನು ಏಕೆ ಆಚರಿಸುತ್ತೇವೆ, ಈ ದಿನದ ಉದ್ದೇಶವೇನು ಎಂದು ತಿಳಿಸಿಕೊಡಿ.
0: ಪ್ರತಿ ವರ್ಷ August 12ರಂದು ನಾವು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸುತ್ತೇವೆ. ಇದನ್ನು ಯುನೈಟೆಡ್ ನೇಷನ್ಸ್ 1999ರಲ್ಲಿ ಘೋಷಿಸಿತು ಮತ್ತೆ ಮೊದಲ ಬಾರಿಗೆ 2000 ಇಸವಿಯಲ್ಲಿ ನಾವಿದನ್ನು ಆಚರಿಸಿದೆವು. ಈ ದಿನದ ಮುಖ್ಯ ಉದ್ದೇಶವೇನೆಂದರೆ ಜಗತ್ತಿನಾದ್ಯಂತ ಇರುವ ಯುವಜನರ ಶಕ್ತಿ, ಅವರ ಸಮಸ್ಯೆಗಳು ಮತ್ತು ಅವರ ಕೊಡುಗೆಗಳ ಬಗ್ಗೆ ಜಾಗತಿಕ ಗಮನ ಸೆಳೆಯುವುದು. ಯುವಜನರನ್ನು ಕೇವಲ ಭವಿಷ್ಯದ ನಾಗರಿಕರು ಎಂದು ನೋಡದೆ ಇಂದಿನ ಬದಲಾವಣೆಯ ಪಾಲುದಾರರು ಎಂದು ಗುರುತಿಸುವುದೇ ಇದರ ಆಶಯ. ಮತ್ತೆ ಈ ವರ್ಷದ 2026

0: ಅವರ ಸಮಸ್ಯೆಗಳು ಮತ್ತು ಅವರ ಕೊಡುಗೆಗಳ ಬಗ್ಗೆ ಜಾಗತಿಕ ಗಮನ ಸೆಳೆಯುವುದು. ಯುವಜನರನ್ನು ಕೇವಲ ಭವಿಷ್ಯದ ನಾಗರಿಕರು ಎಂದು ನೋಡದೆ ಇಂದಿನ ಬದಲಾವಣೆಯ ಪಾಲುದಾರರು ಎಂದು ಗುರುತಿಸುವುದೇ ಇದರ ಆಶಯ. ಮತ್ತೆ ಈ ವರ್ಷದ ಅಂದರೆ 2026 ರ ಥೀಮ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ಸ್ ಕಾಮನ್ ಆಸ್ಪಿರೇಷನ್ಸ್, ಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಶಯಗಳು. ಇದರ ಅರ್ಥ ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿ ಯುವಜನರು ಬೇರೆ ಬೇರೆ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಬೆಳೆಯುತ್ತಿದ್ದರೂ ಅವರ ಆಶಯಗಳು ಒಂದೇ: ಗುಣಮಟ್ಟದ ಶಿಕ್ಷಣ, ಘನತೆಯ ಉದ್ಯೋಗ, ಅವಕಾಶ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅರ್ಥಪೂರ್ಣ ಪಾಲ್ಗೊಳ್ಳುವಿಕೆ. ಈ ಥೀಮ್ ವಿಶೇಷವಾಗಿ ಕಡಿಮೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಯುವಜನರ ಮೇಲೆ ಬೆಳಕು ಚೆಲ್ಲುತ್ತವೆ, ಆದರೆ ಅದರ ಜೊತೆ ಜಾಗತಿಕ ಒಗ್ಗಟ್ಟಿನ ಸಂದೇಶವನ್ನು ನೀಡುತ್ತದೆ.
1: ಯುವಜನರ ಅಭಿವೃದ್ಧಿ ಮತ್ತು ಸಬಲೀಕರಣದ ಮಹತ್ವವನ್ನು ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ. ನಿಮ್ಮ ಪ್ರಕಾರ ಇಂದಿನ ಯುವಜನರ ಪ್ರಮುಖ ಆಶಯಗಳು ಮತ್ತು ಕನಸುಗಳು ಯಾವುವು?
0: ನಾನು ಸ್ವತಃ ಈ ಪೀಳಿಗೆಗೆ ಸೇರಿದವಳು ಮತ್ತು ನನ್ನ ಜೊತೆ ಓದಿದ ಕೆಲಸ ಮಾಡುವ ಸ್ನೇಹಿತರ ಜೊತೆ ಮಾತನಾಡಿದಾಗ ನನಗೆ ಅನಿಸುತ್ತದೆ ಇಂದಿನ ಯುವಜನರ ಆಶಯಗಳು ಮೂರು ಹಂತಗಳಲ್ಲಿವೆ. ಮೊದಲನೆಯದು ಅರ್ಥಪೂರ್ಣ ವೃತ್ತಿ. ಈಗಿನ ಯುವಜನರಿಗೆ ಬರೇ ಸಂಬಳ ಸಾಕಾಗುವುದಿಲ್ಲ, ಅವರಿಗೆ ತಮ್ಮ ಕೆಲಸದಲ್ಲಿ ಒಂದು ಉದ್ದೇಶ ಬೇಕು. ಅವರ ಕೆಲಸ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎಂಬ ಆಸೆ ಇರುತ್ತದೆ. ಎರಡನೆಯದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ಥಿರತೆ. ಜಾಗತಿಕ ಆರ್ಥಿಕ ಏರುಪೇರುಗಳ ನಡುವೆ ಸ್ವಂತ ಕಾಲಿನ ಮೇಲೆ ನಿಲ್ಲುವ, ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಕನಸು ಪ್ರತಿಯೊಬ್ಬ ಯುವಕ ಯುವತಿಯದು. ಮೂರನೆಯದು ಮತ್ತೆ ನನಗೆ ಬಹಳ ಮುಖ್ಯ ಎನಿಸುವುದು ಒಂದು ಸ್ಥಿರ ಆರೋಗ್ಯಕರ ಭವಿಷ್ಯ. ಹವಾಮಾನ ಬದಲಾವಣೆ, ಇಂಧನ ಪರಿವರ್ತನೆ ಇಂತಹ ವಿಷಯಗಳ ಬಗ್ಗೆ ಇಂದಿನ ಯುವಜನತೆ ಹಿಂದಿನ ಪೀಳಿಗೆಗಿಂತಲೂ ಹೆಚ್ಚು ಜಾಗೃತರಾಗಿದ್ದಾರೆ. ಯಾಕಂದರೆ ಈ ಸಮಸ್ಯೆಗಳ ಪರಿಣಾಮ ಅನುಭವಿಸಬೇಕಾದದ್ದು ನಾವೇ.
1: ತುಂಬಾ ಒಳ್ಳೆಯ ಮಾತು. ಇಂದಿನ ಯುವಜನರ ಚಿಂತನೆ ಮತ್ತು ಕನಸುಗಳನ್ನು ತುಂಬಾ ಸರಳವಾಗಿ ತಿಳಿಸಿದ್ದೀರಿ. ನೀವು ಈಗ ತಾನೇ ಹೇಳಿದ್ರಿ ಶಿಕ್ಷಣ, ಕೌಶಲ್ಯ, ಉದ್ಯೋಗ ಬೇಕು ಅಂತ. ಸೊ ಇಂದಿನ ಯುವಜನತೆಗೆ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗ ಈ ಮೂರರಲ್ಲಿ ಯಾವುದು ಹೆಚ್ಚು ಮುಖ್ಯ ಎಂದು ನೀವು ಭಾವಿಸುತ್ತೀರಿ?
0: ಇದು ನಿಜಕ್ಕೂ ಒಳ್ಳೆಯ ಪ್ರಶ್ನೆ. ಇವು ಮೂರು ಪ್ರತ್ಯೇಕ ವಿಷಯಗಳಲ್ಲ, ಇವು ಒಂದೇ ಸರಪಳಿಯ ಮೂರು ಕೊಂಡಿಗಳು. ಒಂದನ್ನು ಬಿಟ್ಟು ಇನ್ನೊಂದನ್ನು ಮಾತ್ರ ಬಲಪಡಿಸಿದರೆ ಇಡೀ ಸರಪಳಿ ದುರ್ಬಲವಾಗುತ್ತದೆ. ಆದರೆ ನನ್ನನ್ನು ಆಯ್ಕೆ ಮಾಡಲು ಕೇಳಿದರೆ ನಾನು ಹೇಳ್ತೇನೆ ಕೌಶಲ್ಯ ಅಥವಾ ಸ್ಕಿಲ್ಸ್. ಇದು ಆ ಮೂರನ್ನು ಬೆಸೆಯುವ ಸೇತುವೆ. ಯಾಕೆಂದ್ರೆ ಶಿಕ್ಷಣ ಎಂಬುದು ನಮಗೆ ಬುನಾದಿ ಕೊಡುತ್ತದೆ. ಯೋಚಿಸುವ ಸಾಮರ್ಥ್ಯ, ವಿಶ್ಲೇಷಣಾ ಶಕ್ತಿ, ಜ್ಞಾನ ಇದು ಮುಖ್ಯ. ಇದನ್ನು ಯಾರೂ ಅಲ್ಲಗಳಿಸಲಾಗದು. ಆದರೆ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಡಿಗ್ರಿ ಒಂದೇ ಸಾಕಾಗುವುದಿಲ್ಲ. ಉದಾಹರಣೆಗೆ ನಾನು ಅರ್ಥಶಾಸ್ತ್ರ ಓದಿರೋದು, ಆದರೆ ಇಂದು ಗ್ಲೋಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಪ್ರತಿದಿನ ಹೊಸ ಡೇಟಾ ಪಾಯಿಂಟ್ಸ್, ಎನರ್ಜಿ ಮಾರ್ಕೆಟ್ ಡೈನಾಮಿಕ್ಸ್, ಪಾಲಿಸಿ ಬದಲಾವಣೆಗಳ ಬಗ್ಗೆ ಕಲಿಯಬೇಕಾಗುತ್ತದೆ. ಅಂದ್ರೆ ಶಿಕ್ಷಣ ನನಗೆ ಪಾಯ ಕೊಟ್ಟಿತು, ಆದರೆ ಅದರ ಮೇಲೆ ನಾನು ನಿರಂತರವಾಗಿ ಕೌಶಲ್ಯಗಳನ್ನು ಕಟ್ಟುತ್ತಲೇ ಇರಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ಈ ಮೂರು ಅಂದ್ರೆ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗ ಯುವಜನರ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ನೀವು ಸಮರ್ಥವಾಗಿ ವಿವರಿಸಿದ್ದೀರಿ. ವೈಷ್ಣವಿ ಅವರೇ, ಇತ್ತೀಚಿನ ದಿನಗಳಲ್ಲಿ ಜೆನ್ ಜಿ ಎಂಬ ಪದವನ್ನು ನಾವು ಪದೇ ಪದೇ ಸಾಕಷ್ಟು ಸಾರಿ ಕೇಳುತ್ತಿದ್ದೇವೆ. ಹಾಗಾದರೆ ಮೊದಲನೇದು ಜೆನ್ ಜಿ ಎಂದರೆ ಯಾರು ಮತ್ತು ಇಂದಿನ ಜೆನ್ ಜಿ ಯುವಜನರ ಆಲೋಚನಾ ಕ್ರಮ ಆಗಲಿ ಅವರ ಜೀವನ ಶೈಲಿಯಾಗಲಿ ಹಿಂದಿನ ಪೀಳಿಗೆಗಿಂತ ಹೇಗೆ ಭಿನ್ನವಾಗಿದೆ?
0: ಸಾಮಾನ್ಯವಾಗಿ ಸಾಮಾಜಿಕ ಸಂಶೋಧಕರ ಪ್ರಕಾರ ಸುಮಾರು 1997 ರಿಂದ 2012 ರ ನಡುವೆ ಹುಟ್ಟಿದವರನ್ನು ಜೆನ್ ಜಿ ಎಂದು ಕರೆಯುತ್ತಾರೆ ಅಥವಾ ಜನರೇಷನ್ ಝೆಡ್. ಇದಕ್ಕೂ ಹಿಂದೆ ಇದ್ದ ಮಿಲೇನಿಯಲ್ಸ್ ಪೀಳಿಗೆ ಇಂಟರ್ನೆಟ್ನ ಆಗಮನವನ್ನು ಕಂಡವರಾದ್ರೆ ನಾವು ಜೆನ್ ಜಿ ಹುಟ್ಟಿನಿಂದಲೇ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ ಜೊತೆಗೆ ಬೆಳೆದವರು. ಹಾಗಾಗಿ ನಮ್ಮನ್ನು ಡಿಜಿಟಲ್ ನೇಟಿವ್ಸ್ ಅಂತ ಕೂಡ ಕರೀತಾರೆ. ಈಗ ಆಲೋಚನಾ ಕ್ರಮ ಬಗ್ಗೆ ಮತ್ತು ಜೀವನ ಶೈಲಿ ವಿಷಯಕ್ಕೆ ಬಂದ್ರೆ ಮೊದಲನೆಯದಾಗಿ ಮಾಹಿತಿಗೆ ಪ್ರವೇಶ. ಹಿಂದಿನ ಪೀಳಿಗೆಗೆ ಮಾಹಿತಿ ಪಡೆಯೋಕೆ ಸಮಯ ಬೇಕಾಗ್ತಿತ್ತು. ಪುಸ್ತಕ, ಗ್ರಂಥಾಲಯ, ಪತ್ರಿಕೆ ಇತ್ಯಾದಿ. ನಮಗೆ ಒಂದು ಕ್ಲಿಕ್ನಲ್ಲಿ ಜಗತ್ತಿನ ಮಾಹಿತಿ ಸಿಗುತ್ತದೆ. ಇದರಿಂದ ನಾವು ಬೇಗ ಪ್ರಶ್ನೆಗಳನ್ನು ಕೇಳ್ತೀವಿ, ಹಾಗೆ ಬೇಗ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತೀವಿ. ಮತ್ತೆ ವೃತ್ತಿಯ ಬಗ್ಗೆ ನೋಟ ಕೂಡ ಬದಲಾಗಿದೆ. ಹಿಂದಿನ ಪೀಳಿಗೆಗಳಲ್ಲಿ ಒಂದು ಸ್ಥಿರವಾದ ಜೀವನ ಪೂರ್ತಿ ಕೆಲಸ ಮುಖ್ಯವಾಗಿತ್ತು. ನಮಗೆ ಸ್ಥಿರತೆಯೊಂದಿಗೆ ಒಂದು ಉದ್ದೇಶ ಮತ್ತೆ ಬೆಳವಣಿಗೆ ಮುಖ್ಯ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಜೆನ್ ಜಿಯಲ್ಲಿ ಸಾಮಾಜಿಕ ಮತ್ತು ಪರಿಸರದ ಜ್ಞಾನ, ನಾವು ಹವಾಮಾನ ಬದಲಾವಣೆ, ಸುಸ್ಥಿರತೆ, ಸಾಮಾಜಿಕ ನ್ಯಾಯದಂತಹ

0: ಆ ವಿಷಯಗಳ ಬಗ್ಗೆ ಬಹಳ ಮಾತಾಡ್ತೀವಿ. ಮತ್ತೆ ನಮ್ಮ ಖರೀದಿ, ವೃತ್ತಿ, ಆಯ್ಕೆಗಳು ಇವೆಲ್ಲವೂ ಅದನ್ನು ಪ್ರತಿಬಿಂಬಿಸುತ್ತವೆ. ಕೊನೆಯದಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತತೆ. ಹಿಂದಿನ ಪೀಳಿಗೆಗಳಲ್ಲಿ ಇದು ಒಂದು ಟ್ಯಾಬು ವಿಷಯವಾಗಿತ್ತು. ನಾವು ಇದನ್ನು ಬಹಿರಂಗವಾಗಿ ಮಾತಾಡುತ್ತೇವೆ, ಸಹಾಯವನ್ನು ಕೇಳುತ್ತೇವೆ. ಇದನ್ನು ದೌರ್ಬಲ್ಯ ಅಂತ ಅಲ್ಲ, ಒಂದು ಆರೋಗ್ಯಕರ ಬದಲಾವಣೆ ಅಂತ ನಾವು ನೋಡುತ್ತೇವೆ.
1: ಹೌದು, ನೀವು ಹೇಳಿದ್ದು ನಿಜ. ತಾವು ಒಬ್ಬ ಜೆನ್ಜಿ ಆಗಿರುವುದರಿಂದ ಜೆನ್ಜಿ ಬಗ್ಗೆ ನಿಮ್ಮ ದೃಷ್ಟಿಕೋನ ತುಂಬಾ ಆಸಕ್ತಿದಾಯಕವಾಗಿದೆ. ನೀವು ಹೇಳಿದ್ರಿ ಜೆನ್ಜಿ ಪೀಳಿಗೆಯು ತಂತ್ರಜ್ಞಾನ ಕೇಂದ್ರಿತ ಅಂತ. ನನ್ನ ಮುಂದಿನ ಪ್ರಶ್ನೆ, ಜಗತ್ತಿನ ಯುವಜನರಿಗೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಅಂದ್ರೆ ಟೆಕ್ನಾಲಜಿ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯ ಹೊಸ ಅವಕಾಶಗಳನ್ನು ನೀಡುತ್ತಿವೆ?
0: ನನ್ನ ಪ್ರಕಾರ AI ಮತ್ತು ತಂತ್ರಜ್ಞಾನ ಇಂದಿನ ಯುವಜನರಿಗೋಸ್ಕರ ಸುಮಾರು ಬಾಗಿಲನ್ನು ತೆರೆದಿದೆ. AI ಇಂದು ಜಿಯೋಗ್ರಫಿಕ್ ಬೌಂಡ್ರೀಸ್ ಅನ್ನು ಅಳಿಸಿಬಿಟ್ಟಿದೆ. ಈಗ ಒಬ್ಬ ಯುವಕ ಚಿಕ್ಕ ಪಟ್ಟಣದಲ್ಲಿ ಕುಳಿತು ಆನ್ಲೈನ್ ಮೂಲಕ ಜಗತ್ತಿನ ಯಾವುದೇ ಕಂಪನಿಗೋಸ್ಕರ ಕೆಲಸ ಮಾಡಬಹುದು, ಫ್ರೀಲಾನ್ಸಿಂಗ್ ಮಾಡಬಹುದು. ಇದನ್ನು ನಾನು ಡೆಮಾಕ್ರಟೈಸೇಷನ್ ಆಫ್ ಆಪರ್ಚುನಿಟಿ ಎಂದು ಕರೆಯುತ್ತೇನೆ. ಮತ್ತೆ ಇನ್ನೊಂದು ಏನಂದ್ರೆ, ಹಿಂದೆ ಒಳ್ಳೆಯ ಶಿಕ್ಷಣ ಪಡೆಯೋಕೆ ದುಬಾರಿ ಸಂಸ್ಥೆ, ಭೌತಿಕ ಪ್ರವೇಶ ಬೇಕಿತ್ತು. ಇಂದು AI ಆಧಾರಿತ ಟ್ಯೂಟರ್ಗಳು ಆನ್ಲೈನ್ ಕೋರ್ಸ್ಗಳ ಮೂಲಕ ಒಬ್ಬ ವಿದ್ಯಾರ್ಥಿ ಮನೆಯಲ್ಲೇ ಕೂತು ಜಾಗತಿಕ ಮಟ್ಟದ ಜ್ಞಾನ ಪಡೆಯಬಹುದು. ಕೊನೆಯದಾಗಿ ಹೊಸ ಬಗೆಯ ಉದ್ಯೋಗಗಳ ಸೃಷ್ಟಿ. AI, ಡೇಟಾ ಸೈನ್ಸ್, ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜಿ, ಕ್ಲೈಮೇಟ್ ಟೆಕ್, ಇಂತಹ ಕ್ಷೇತ್ರಗಳಲ್ಲಿ 10 ವರ್ಷದ ಹಿಂದೆ ಇಲ್ಲದಿದ್ದ ಉದ್ಯೋಗಗಳು ಈಗ ಸೃಷ್ಟಿಯಾಗಿವೆ. ಇಂದಿನ ಯುವಜನರಿಗೆ ಸಾಂಪ್ರದಾಯಿಕ ವೃತ್ತಿ ಆಯ್ಕೆಗಳಾಚೆಗೆ ಸಂಪೂರ್ಣ ಹೊಸ ಕ್ಷೇತ್ರಗಳಲ್ಲಿ ಪ್ರವರ್ತಕರಾಗುವ ಅವಕಾಶ ಸಿಕ್ಕಿದೆ.
1: ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ತಂತ್ರಜ್ಞಾನ ಆಗ್ಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಲಿ, ಯುವಜನರ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಯುವಜನರ ಸಂಕಷ್ಟ ಹೇಗಿದೆ? ಭಾರತದಲ್ಲಿನ ಯುವಜನರ ಸವಾಲುಗಳು ಅದೇ ರೀತಿ ಇವೆನಾ ಅಥವಾ ಬೇರೆಯವೇ?
0: ಒಳ್ಳೆಯ ಪ್ರಶ್ನೆ. ನನ್ನ ಕೆಲಸದ ಸ್ವರೂಪದಿಂದಾಗಿ ನಾನು ಬೇರೆ ಬೇರೆ ದೇಶಗಳ ಪರಿಸ್ಥಿತಿಯನ್ನು ನೋಡ್ತೇನೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಮನೆಯ ಬಾಡಿಗೆ, ವಸತಿ ವೆಚ್ಚ ಗಗನಕ್ಕೇರಿದೆ. ಉನ್ನತ ಶಿಕ್ಷಣದ ಸಾಲ ಅಂದರೆ ಸ್ಟೂಡೆಂಟ್ ಡೆಟ್ ಒಂದು ದೊಡ್ಡ ಹೊರೆ, ಮತ್ತು ಒಳ್ಳೆಯ ಪ್ರವೇಶ ಮಟ್ಟದ ಉದ್ಯೋಗ ಸಿಗೋದು ಕಷ್ಟ ಆಗಿದೆ. ಇನ್ನು ಕೆಲವು ದೇಶಗಳಲ್ಲಿ ಸವಾಲು ಇನ್ನು ಮೂಲಭೂತ, ಶಿಕ್ಷಣ ಸಿಗುವುದೇ ಕಷ್ಟ. ಉದ್ಯೋಗ ಸೃಷ್ಟಿಯ ವೇಗ ಜನಸಂಖ್ಯೆ ಬೆಳವಣಿಗೆಗೆ ಸರಿಸಾಟಿಯಾಗಿಲ್ಲ. ಭಾರತಕ್ಕೆ ಬಂದ್ರೆ ನಮ್ಮ ಸವಾಲು ಸ್ವಲ್ಪ ಭಿನ್ನ. ನಮ್ಮಲ್ಲಿ ಶಿಕ್ಷಣ ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ, ಆದ್ರೆ ಆ ಶಿಕ್ಷಣಕ್ಕೆ ತಕ್ಕ ಗುಣಮಟ್ಟದ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಅಂದ್ರೆ ಸ್ಕಿಲ್ ಮಿಸ್ ಮ್ಯಾಚ್ ಸಮಸ್ಯೆ ಇದೆ. ಇದರ ಜೊತೆ ಗ್ರಾಮೀಣ ನಗರ ಅಸಮಾನತೆ, ಉದ್ಯೋಗದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ, ಈ ತರಹದ ಸಂಕಷ್ಟಗಳು ಭಾರತದಲ್ಲಿ ಇವೆ.
1: ಬಹಳ ಸಮಗ್ರವಾಗಿ ವಿವರಿಸಿದಿರಿ. ಅಂದ್ರೆ ನೀವು ಹೇಳೋ ಪ್ರಕಾರ ಸಮಸ್ಯೆಗಳು ಒಂದೇ ರೀತಿ ಆಗದಿದ್ದರೂ ಅವುಗಳ ಸ್ವರೂಪ ಮತ್ತು ಸಂದರ್ಭ ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ ಅಂತ. ಇಂದಿನ ಯುವಜನರಲ್ಲಿ ಮಾನಸಿಕ ಒತ್ತಡ ತುಂಬಾ ಹೆಚ್ಚಾಗುತ್ತಿದೆ. ಯುವಕರು ಮಾನಸಿಕ ಒತ್ತಡ ಮತ್ತು ಸ್ಪರ್ಧೆಯನ್ನು ಹೇಗೆ ಎದುರಿಸುತ್ತಿದ್ದಾರೆ?
0: ಇದು ಇಂದಿನ ಬಹಳ ನಿಜವಾದ ಸಮಸ್ಯೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಂದ ಪ್ರತಿ ಕ್ಷಣ ಬೇರೆಯವರ ಯಶಸ್ಸಿನ ಜೊತೆ ಹೋಲಿಕೆ ಮಾಡಿಕೊಳ್ಳುವ ಒತ್ತಡ ಈ ಪೀಳಿಗೆಗೆ ಹೆಚ್ಚು. ಪರೀಕ್ಷೆ, ಪ್ರವೇಶ, ಉದ್ಯೋಗಗಳ ಸ್ಪರ್ಧೆ ಇವೆಲ್ಲ ಎಲ್ಲ ಕಾಲಕ್ಕೂ ಇತ್ತು, ಆದ್ರೆ ಈಗ ಅದರ ಜೊತೆ ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋ ಡಿಜಿಟಲ್ ಒತ್ತಡ ಸೇರ್ಕೊಂಡಿದೆ. ಆದ್ರೆ ಒಳ್ಳೆಯ ವಿಷಯ ಏನೆಂದರೆ ಈ ಪೀಳಿಗೆ ಈ ಸಮಸ್ಯೆಯನ್ನು ಮುಚ್ಚಿಡುತ್ತಿಲ್ಲ. ಇಂದಿನ ಯುವಜನರು ಕೌನ್ಸಿಲಿಂಗ್ ಪಡೆಯೋಕೆ, ಥೆರಪಿ ಹೋಗೋಕೆ ಹಿಂಜರಿಯೋಲ್ಲ. ಸ್ನೇಹಿತರ ಜೊತೆ ಮುಕ್ತವಾಗಿ ಮಾತಾಡುತ್ತಾರೆ. ಡಿಜಿಟಲ್ ಡಿಟಾಕ್ಸ್, ಫಿಟ್ನೆಸ್, ಮೈಂಡ್ಫುಲ್ನೆಸ್ ಇಂತಹ ಅಭ್ಯಾಸಗಳ ಕಡೆ ಹೆಚ್ಚು ಯುವಜನರು ಸೆಳೆಯುತ್ತಿದ್ದಾರೆ. ಒಂದೇ ದಾರಿ ಇಲ್ಲ, ಯಶಸ್ಸಿಗೆ ಹಲವು ದಾರಿಗಳಿವೆ ಅನ್ನೋ ಅರಿವು ಬೆಳೆಯುತ್ತಿದೆ. ನನ್ನ ಪ್ರಕಾರ ಶಾಲಾ ಕಾಲೇಜು ಹಂತದಿಂದಲೇ ಮಾನಸಿಕ ಆರೋಗ್ಯ ಶಿಕ್ಷಣ ಸೇರಿಸೋದು ಮತ್ತು ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿಯೂ ಮುಕ್ತ ಸಂಭಾಷಣೆಗೆ ಅವಕಾಶ ಕೊಡೋದೇ ಮುಂದಿನ ದಾರಿ.
1: ತುಂಬಾ ಉತ್ತಮವಾಗಿ ವಿವರಿಸಿದಿರಿ. ಮಾನಸಿಕ ಒತ್ತಡ ಬಗ್ಗೆ ಮಾತನಾಡಿದ್ವಿ, ಅದೇ ರೀತಿಯಲ್ಲಿ ಇಂದಿನ ಯುವಕರ ಕನಸುಗಳು ನನಸಾಗಲು ಕುಟುಂಬ, ಸಮಾಜ ಮತ್ತು ಸರ್ಕಾರ ಯಾವ ರೀತಿಯ ಬೆಂಬಲವನ್ನು ನೀಡಬೇಕು ಎಂದು ನೀವು ಭಾವಿಸುತ್ತೀರಿ?
0: ಈ ಮೂರು ಹಂತಗಳ ಪಾತ್ರ ಬೇರೆ ಬೇರೆ, ಆದ್ರೆ ಮೂರು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಪೂರ್ಣ ಫಲಿತಾಂಶ ಸಿಗುತ್ತದೆ. ಕುಟುಂಬದ ಮಟ್ಟದಲ್ಲಿ ಆಯ್ಕೆಯ ಸ್ವಾತಂತ್ರ್ಯ. ಹಿಂದಿನ ಪೀಳಿಗೆಗೆ ಇಂಜಿನಿಯರಿಂಗ್, ಮೆಡಿಕಲ್ ಇಂತಹ ಸೀಮಿತ ದಾರಿಗಳಷ್ಟೇ ಗೊತ್ತಿತ್ತು. ಇಂದು ಕುಟುಂಬಗಳು ಮಗುವಿನ ವಿಶಿಷ್ಟ ಆಸಕ್ತಿ ಪ್ರತಿಭೆಯನ್ನು ಗುರುತಿಸಿ ಒತ್ತಡ ಹಾಕದೆ ಪ್ರೋತ್ಸಾಹಿಸೋದು ಬಹಳ ಮುಖ್ಯ. ನಾನು ಅದೃಷ್ಟವಂತೆ, ನನ್ನ ಕುಟುಂಬ

0: ನನ್ನ ಆಸಕ್ತಿಗಳನ್ನು ಬೆಂಬಲಿಸಿತು. ಅದಕ್ಕೆ ನಾನಿಂದು ಇಲ್ಲಿದ್ದೇನೆ.
1: ಅಂದರೆ ಕೌಶಲ್ಯ ಅಭಿವೃದ್ಧಿಯನ್ನು ಪರಿಚಯಿಸೋದು, ಕುಟುಂಬಗಳು ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ.
0: ಖಂಡಿತ. ಮತ್ತೆ ಸಮಾಜದ ಮಟ್ಟಿಗೆ ಬಂದರೆ ವೈಫಲ್ಯದ ಬಗ್ಗೆ ಸಹಾನುಭೂತಿ. ಇಂದಿಗೂ ನಮ್ಮ ಸಮಾಜದಲ್ಲಿ ಒಂದು ಪರೀಕ್ಷೆ ಫೇಲ್ ಆದ್ರೆ, ಒಂದು ಸ್ಟಾರ್ಟ್ಅಪ್ ಮುಳುಗಿದ್ರೆ ಅದನ್ನು ಬಹಳ ಕಠಿಣವಾಗಿ ನೋಡುತ್ತೇವೆ. ಆದ್ರೆ ಜಗತ್ತಿನ ಯಶಸ್ವಿ ಆರ್ಥಿಕತೆಗಳಲ್ಲಿ ವೈಫಲ್ಯವನ್ನು ಕಲಿಕೆಯ ಭಾಗ ಅಂತ ನೋಡ್ತಾರೆ. ಇಂತಹ ಮನೋಭಾವ ನಮ್ಮಲ್ಲಿಯೂ ಬರಬೇಕು. ನನ್ನ ಮಟ್ಟಿಗೆ ಸ್ವಲ್ಪ ಈಗ ಬರ್ತಾ ಇದೆ. ಮತ್ತೆ ಸರ್ಕಾರದ ಬಗ್ಗೆ ಮಾತನಾಡಿದರೆ, ಒಂದು ಗುಣಮಟ್ಟದ ಶಿಕ್ಷಣ, ಇಂಡಸ್ಟ್ರಿಗೆ ಹೊಂದಿಕೆಯಾಗುವ ಕೌಶಲ್ಯ ತರಬೇಕು, ಮತ್ತು ಸ್ಟಾರ್ಟ್ಅಪ್ಗಳಿಗೆ ಹಾಗೂ ಹೊಸ ಉದ್ಯೋಗಗಳಿಗೆ ಸುಲಭ ಸಾಲ, ನೀತಿ ಬೆಂಬಲ ಇತ್ಯಾದಿ. ಮತ್ತೆ ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಂತಹ ಕಾರ್ಯಕ್ರಮಗಳು ಒಳ್ಳೆ ಆರಂಭ. ಆದ್ರೆ ಇವುಗಳನ್ನು ಲಾಸ್ಟ್ ಮೈಲ್ ಅಂದ್ರೆ ಕೊನೆಯ ಹಳ್ಳಿಯ ಯುವಕ ಯುವತಿಯರ ತನಕ ತಲುಪಿಸುವುದು ಸವಾಲಾಗಿದೆ. ಈ ಮೂರು ಹಂತಗಳು ಸೇರಿ ಕೆಲಸ ಮಾಡಿದರೆ ಮಾತ್ರ ಪ್ರತಿಯೊಬ್ಬ ಯುವಕ ಯುವತಿಯ ಕನಸು ನನಸಾಗುತ್ತದೆ.
1: ತುಂಬಾ ಒಳ್ಳೆಯ ಮಾತು. ಕುಟುಂಬ, ಸಮಾಜ ಮತ್ತು ಸರ್ಕಾರ, ಈ ಮೂರು ಹಂತಗಳ ಬೆಂಬಲ ಯುವಕರ ಭವಿಷ್ಯವನ್ನು ರೂಪಿಸುವಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ನೀವು ಬಹಳ ಚೆನ್ನಾಗಿ ವಿವರಿಸಿದಿರಿ. ವೈಷ್ಣವಿ ಅವರೇ, ನಿಮ್ಮ ವೈಯಕ್ತಿಕ ಪಯಣದ ಹಿನ್ನೆಲೆಯಲ್ಲಿ ಯುವ ದಿನ ನಿಮಗೆ ವೈಯಕ್ತಿಕವಾಗಿ ಏನು ಅರ್ಥ ನೀಡುತ್ತದೆ?
0: ನಾನು ಒಬ್ಬ ಸಾಮಾನ್ಯ ಭಾರತೀಯ ವಿದ್ಯಾರ್ಥಿನಿಯಾಗಿ ಅರ್ಥಶಾಸ್ತ್ರ ಓದೋಕೆ ಶುರು ಮಾಡಿದ್ದು. ನಂತರ ಎಲ್ಎಸ್ಸಿ ಅಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮಾಸ್ಟರ್ಸ್ ಪದವಿ ಪಡೆದೆ. ಈಗ ಗ್ಲೋಬಲ್ ಎನರ್ಜಿ ಸೆಕ್ಟರ್ ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ಪಯಣ ನನಗೆ ಯುವ ದಿನದ ಅರ್ಥವನ್ನು ಬಹಳ ವೈಯಕ್ತಿಕವಾಗಿ ಕಲಿಸಿಕೊಟ್ಟಿದೆ. ಮೊದಲನೆಯದಾಗಿ ಇದು ನನಗೆ ತೋರಿಸಿಕೊಟ್ಟದ್ದು ಅವಕಾಶ ಮತ್ತು ಪ್ರಯತ್ನ ಸೇರಿದಾಗ ಏನೆಲ್ಲ ಸಾಧ್ಯ ಅಂತ. ನಾನು ಎಲ್ಲಿಂದ ಬಂದೆ ಮತ್ತು ಇಂದು ಎಲ್ಲಿದ್ದೇನೆ ಅನ್ನೋದನ್ನು ನೋಡಿದಾಗ ಯುವ ದಿನ ನನಗೆ ಕೃತಜ್ಞತೆಯ ದಿನ. ನನಗೆ ದಾರಿ ತೋರಿಸಿದ ಕುಟುಂಬ, ಶಿಕ್ಷಕರು ಮತ್ತು ಈ ಅವಕಾಶಗಳನ್ನು ಸೃಷ್ಟಿಸಿದ ವ್ಯವಸ್ಥೆಗೆ ಒಂದು ಧನ್ಯವಾದ ಹೇಳಬಹುದು. ಎರಡನೆಯದಾಗಿ ಇದು ನನಗೆ ಜವಾಬ್ದಾರಿಯ ಭಾವನೆಯನ್ನು ಕೊಡುತ್ತದೆ. ನಾನು ಪಡೆದ ಅವಕಾಶಗಳು ಎಲ್ಲರಿಗೂ ಸಿಗದೇ ಇರಬಹುದು. ಹಾಗಾಗಿ ಯುವ ದಿನ ನನಗೆ ಒಂದು ಜ್ಞಾಪನೆ. ನಾನು ಕಲಿತ ಗಳಿಸಿದ ಜ್ಞಾನ ಅನುಭವವನ್ನು ಬರೇ ನನಗಾಗಿ ಬಳಸದೆ ಹಿಂದೆ ತಿರುಗಿ ನೋಡಿ ಬೇರೆಯವರಿಗೆ ದಾರಿ ತೋರಿಸೋ ಜವಾಬ್ದಾರಿ ಇದೆ ಅಂತ.
1: ತುಂಬಾ ಸ್ಫೂರ್ತಿದಾಯಕ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ನೋಡಿದರೆ ವಿಶ್ವದಲ್ಲೇ ಅತಿ ಹೆಚ್ಚು ಯುವಜನರನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ನಮ್ಮ ಭಾರತವು ಒಂದು. ಈ ಯುವಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಮುಂದಿನ ದಶಕಗಳಲ್ಲಿ ಜಾಗತಿಕ ಅಭಿವೃದ್ಧಿಗೆ ಭಾರತ ಯಾವ ರೀತಿಯ ನಾಯಕತ್ವವನ್ನು ನೀಡಬಲ್ಲದು ಎಂದು ನೀವು ಭಾವಿಸುತ್ತೀರಿ?
0: ಹೌದು, ಭಾರತವನ್ನು ನಾವು ಯುವರಾಷ್ಟ್ರ ಎಂದು ಕರೆಯುತ್ತೇವೆ. ಅಂಕಿಅಂಶಗಳ ಪ್ರಕಾರ ಭಾರತದ ಮೀಡಿಯನ್ ವಯಸ್ಸು ಇಂದಿಗೆ 29. ಮತ್ತೆ ಅಂಕಿಅಂಶಗಳ ಪ್ರಕಾರ 65% ಆಫ್ ದ ಪಾಪ್ಯುಲೇಷನ್ ಇಸ್ ಏಜ್ಡ್ ಅಬೌಟ್ 35 ಇಯರ್ಸ್. ಸೊ ಅದಕ್ಕೆ ನಾವು ಭಾರತವನ್ನು ಒಂದು ಯುವ ರಾಷ್ಟ್ರ ಎಂದು ಕರೆಯುತ್ತೇವೆ. ಮತ್ತೆ ಈ ಭಾರತದ ಯುವಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಬರುವ ದಶಕಗಳಲ್ಲಿ ನಾವು ಸುಮಾರು ಅಭಿವೃದ್ಧಿಯನ್ನು ನೋಡಬಹುದು. ನನ್ನ ಪ್ರಕಾರ ಭಾರತ ಮೂರು ಕ್ಷೇತ್ರಗಳಲ್ಲಿ ಗ್ಲೋಬಲ್ ಲೀಡರ್ಶಿಪ್ ನೀಡಬಲ್ಲದು. ಮೊದಲಿಗೆ ಟ್ಯಾಲೆಂಟ್ ಮತ್ತು ಸೇವಾ ಕ್ಷೇತ್ರ. ಜಗತ್ತಿನ ವಯಸ್ಸಾಗುತ್ತಿರುವ ಆರ್ಥಿಕತೆಗಳಿಗೆ ಮುಂದಿನ ದಿನಗಳಲ್ಲಿ ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸಸ್ ಕೊರತೆ ಎದುರಾಗುತ್ತದೆ. ಭಾರತ ತನ್ನ ಯುವ ಜನಸಂಖ್ಯೆಗೆ ಸರಿಯಾದ ಕೌಶಲ್ಯ ಕೊಟ್ಟರೆ ಜಗತ್ತಿನ ಟ್ಯಾಲೆಂಟ್ ಕ್ಯಾಪಿಟಲ್ ಆಗಬಲ್ಲದು. ಟೆಕ್ನಾಲಜಿ, ಆರೋಗ್ಯ, ಫೈನಾನ್ಸ್ ಈಗಾಗಲೇ ಇದು ತೋರಿಸುತ್ತಿವೆ. ಎರಡನೆಯದು ಎನರ್ಜಿ ಟ್ರಾನ್ಸಿಷನ್. ನಾನೇ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೇನೆ, ಇದನ್ನು ಹತ್ತಿರದಿಂದ ನೋಡುತ್ತೇನೆ. ಭಾರತ ಜಗತ್ತಿನಲ್ಲಿ ಅತಿ ವೇಗವಾಗಿ ರಿನ್ಯೂವಬಲ್ ಎನರ್ಜಿಯ ಸಾಮರ್ಥ್ಯ ಬೆಳೆಸುತ್ತಿರುವ ದೇಶಗಳಲ್ಲಿ ಒಂದು. ಯುವ ಇಂಜಿನಿಯರ್ಗಳು, ಸಂಶೋಧಕರು ಈ ಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಸೊಲ್ಯೂಷನ್ಸ್ ಅನ್ನು ರೂಪಿಸುತ್ತಿದ್ದಾರೆ. ಭಾರತ ಜಗತ್ತಿಗೆ ಕ್ಲೀನ್ ಎನರ್ಜಿ ಮಾಡೆಲ್ ತೋರಿಸಬಲ್ಲದು. ಕೊನೆಯದು ಡಿಜಿಟಲ್ ಇನ್ನೋವೇಷನ್. ಯುಪಿಐ ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಭಾರತ ಸೃಷ್ಟಿಸಿದ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾದರಿಯನ್ನು ಇಂದು ಬೇರೆ ಬೇರೆ ದೇಶಗಳು ಅಳವಡಿಸಿಕೊಳ್ಳುತ್ತಿವೆ. ಇಂತಹ ಫ್ರೂಗಲ್ ಇನ್ನೋವೇಷನ್ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಬೃಹತ್ ಪ್ರಮಾಣದಲ್ಲಿ ಪರಿಹಾರ ಕೊಡುವ ಸಾಮರ್ಥ್ಯ, ಇದು ಭಾರತದ ಯುವ ಇನ್ನೋವೇಟರ್ಗಳ ವಿಶೇಷ ಶಕ್ತಿ. ಇವೆಲ್ಲದರ ಜೊತೆ ಭಾರತ ಗ್ಲೋಬಲ್ ಪ್ಲಾಟ್ಫಾರ್ಮ್ನ ಮೇಲೆ ಗ್ಲೋಬಲ್ ಸೌತ್ ನ ಧ್ವನಿಯಾಗಿ ಬೆಳೆಯುತ್ತಿದೆ.
1: ಖಂಡಿತ, ಭಾರತದ ಭವಿಷ್ಯದಲ್ಲಿ ಯುವಕರ ಪಾತ್ರವನ್ನು ನೀವು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಕೊನೆಯದಾಗಿ ಒಬ್ಬ ಯುವತಿಯಾಗಿ ಇಂದಿನ ಯುವಜನತೆಗೆ ನೀವು ನೀಡಲು ಬಯಸುವ ಸಂದೇಶವೇನು?
0: ನನ್ನ ಎಲ್ಲಾ ಸ್ನೇಹಿತ ಸ್ನೇಹಿತೆಯರಿಗೆ ಹೇಳುವುದೇನೆಂದ್ರೆ, ನಿಮ್ಮ ಹಿನ್ನೆಲೆ ಏನೇ ಇರಲಿ, ನೀವು ಎಲ್ಲಿಂದ ಬಂದಿದ್ದೀರಾ ಅದು ನಿಮ್ಮ ಬೌಂಡ್ರಿ ಆಗಬಾರದು. ಅದು ನಿಮ್ಮ ಆರಂಭದ ಬಿಂದು ಅಷ್ಟೇ. ಪ್ರಶ್ನಿಸೋಕೆ ಹಿಂಜರಿಬೇಡಿ, ಕಲಿಯೋದನ್ನು ನಿಲ್ಲಿಸಬೇಡಿ ಮತ್ತು ಬೇರೆಯವರ ಯಶಸ್ಸಿನ

0: ಜೊತೆಗೆ ನಿಮ್ಮ ಬದುಕನ್ನು ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬರ ದಾರಿ, ಪ್ರತಿಯೊಬ್ಬರ ವೇಗ ಬೇರೆ ಬೇರೆ. ಮತ್ತು ನಿಮ್ಮ ಕನಸುಗಳನ್ನು ಚಿಕ್ಕದು ಮಾಡಿಕೊಳ್ಳಬೇಡಿ. ಏಕೆಂದ್ರೆ ಈ ಪ್ರಪಂಚ ತಂತ್ರಜ್ಞಾನ ಅವಕಾಶಗಳಿಂದ ತುಂಬಿದ ಪ್ರಪಂಚ. ಇಂದು ಎಂದಿಗಿಂತ ಹೆಚ್ಚು ನಿಮ್ಮ ಪರವಾಗಿದೆ. ಇದರ ದುರುಪಯೋಗ ಮಾಡದಂತೆ ಧೈರ್ಯ ಮಾಡಿ, ಪ್ರಯತ್ನ ಮಾಡಿ, ಬಿದ್ದರೂ ಮತ್ತೆ ಎದ್ದು ಆ ಅವಕಾಶವನ್ನು ನೀವೇ ಸೃಷ್ಟಿಸಿಕೊಳ್ಳಿ.
1: ಆತ್ಮವಿಶ್ವಾಸ, ನಿರಂತರ ಕಲಿಕೆ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿ, ಈ ಮೂರನ್ನು ಒಂದೇ ಸಂದೇಶದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದೀರಿ, ಹಂಚಿಕೊಂಡಿದ್ದೀರಿ. ಯುವಜನರು ಶಿಕ್ಷಣ, ತಂತ್ರಜ್ಞಾನ, ನಾಯಕತ್ವ ಮತ್ತು ಭಾರತದ ಯುವಶಕ್ತಿಯ ಕುರಿತು ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ಬಹಳ ಅರ್ಥಪೂರ್ಣವಾಗಿದ್ದವು. ಸೊ ಒಟ್ಟಾಗಿ ಹೇಳಬೇಕಾದರೆ, ಯುವಶಕ್ತಿ ಬೆಳಗಲಿ, ದೇಶದ ಭವಿಷ್ಯ ಬೆಳಗಲಿ ಎಂದು ಹೇಳುತ್ತಾ ವೈಷ್ಣವಿ ಅವರೇ, ಇಂದಿನ ಈ ಸಂವಾದಕ್ಕಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಕುಮಾರಿ ವೈಷ್ಣವಿ ಜೋಶಿಯವರೊಂದಿಗೆ ವಿಶೇಷ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಕೃತಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ಹೃದಯ ಸಂಗಮ, ಹಾಡಿದವರು ಪಿ ಬಿ ಶ್ರೀನಿವಾಸ್.

0: ಶ್ರೋತೃಗಳೇ, ಬರಲಿರುವ ಗುರುವಾರದಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಾತಂತ್ರ್ಯ ಸಂಭ್ರಮ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದಿಡಲಿದ್ದೇವೆ. ತಪ್ಪದೇ ಆಲಿಸಿ. ಇಲ್ಲಿಗೆ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಉಷಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.
1: ఈనాటి కస్తూరి కన్నడ కార్యక్రమం ఆకాశవాణి హైదరాబాద్ కేంద్రం నుండి వెలువడింది. ఆకాశవాణి నిలయంలో సమయం సరిగ్గా 3 గంటలు. ఇప్పుడు వార్తల ముఖ్యాంశాలు.